ಸಂಸಯೋಗೋದ್ಭವಾನ್ ತೇ ವೇದತ್ರಯಮೂರ್ತಾಯ ಸ್ತ್ರೀಪುರುಷಾಃ ಸಂಪೂಜಿತಾ ವಸುರೈರ್ಭೂಯಾಸುಃ ಪುರುಷೋತ್ತಮಾಂ.